0: ಮೈದುನು ಮಾವತ
1: brought to you by
2: ಅಕುನು ಲಕೇ ನಮಃ ಬವನ ರಾಟಪುರಾಮ ರಸಗೆನಯನ ಔಲೇ ಸಾಮ ರಸಕರಕನ ಮಾತರ ಫ್ರೀಲ ನೂಡಲ್ಸ್ ಟೇಸ್ಟ್ ಗೆ ಟ್ರಸ್ಟ್ ಕ
3: ಹೃದರೋಗ ಸ್ನಾಯು ರೋಗ ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗಯಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಲ ವೆದ ಪಹತಾ ಹಮುವನ್ನ 0773 273 540
4: Siloam Green Life Plantation within Anagatheta Agana Ayojanayak Dan Mamathanna 011 437 1250
5: Jani Ek De Dunu Mavatha De Dunu

0: Anu Mavata.
1: Brought to you by
2: Atunulake Namahubavan Ratapurama Rasaganayana. Aule Sayama Rasakarakana. Mother Freela Noodles. Taste ke Trustaka.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಮುವನ್ನ 0773 273 543
4: Siloam Green Life Plantation within Anagathiyata Agana Ayojanayak Dan Mamathanna 0111 437 12 50

0: Manu Mavata.
1: Brought to you by
2: Atunulake Namahubabun Ratapuram Rasaganayana. Aule Sama Rasakarakana. Mather Freela Noodles. Taste ke Trustika.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಓ ನೇಮ ರೋಗಯಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಮುವನ್ನ ಬಿಂದು ಐ 773 273 540
4: ಸಿಲೋಮ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವಿತಿನ್ ಅನಾಗತೀಯ ಅಗನಾ ಆಯೋಜನೆಯಕ್ ದನ್ಮಮತನ್ನ ಬಿಂದು ಐ 1 437 1250
5: ಜಾನಿ ಎಕ್ ದೇ ದುನು ಮಾವತ ದೇ

ಹಾಸ್ಪಿಸಿ ಪಾಲಿಸಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯನ್ ಟೈಮಿರುವನ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ 1,060 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್.

ಅಕ್ಕನಾಥ ವೂ ಅಪ ತಥಾಗತ ಸಮ್ಮಾ ಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

ಹಂಗೇಮ್ ಗುಲಿಯಾಕೈತೆ ಪುರವಗೆನ ಜೀವಿತ ತೆಕ್ಕ ಹುದೆಗಲಾಗತ ಭಾಗನೇ ಇದೆ ಜೀವಿತ ಕೇಳಕ್ಕಿವ ಮತಕ್ಕುನೆ ಜೀವಿತ ಅತ್ತಿಯನವನೇ ಇದೆ ಸಭಾಧಾಮರ ಸ್ತುತಿವಂತವೆನ್ನು ವಿಶ್ವರ ಸ್ತುತಿವಂತವೆನ್ನು ಮಹಾದಾರಾ ಗಣಿಮ್ ಸಮುದಾಯ ಮದ ಅದತ್ತೊಬ್ಬ ಹುಸ್ಮ ಗನ್ನುವಟ ಗರುಕರನ್ನೊಬ್ಬೆ ಹುಸ್ಮಟ ಒಯ ಹುಸ್ಮ ವಟಿನೋ ಮೇ ಸಭಾಧಾಮಟ ಮೇ ವಿಶ್ವೇಟ ಬಾಕಿ ಒಬ್ಬಟ ಆದರೇ ಕರನ್ ಹೊಂಗಕ್ಕಾಯ್ಟ ಒಬ್ಬೆ ಹುಸ್ಮ ವಟಿನೋ

ಆದರಣೀಯ ತರಂಗ. ಆದರೆ ಹಮದಾ ಮತ್ತು ಹೇತಿಬ್ಬು ನಾವೇ ಪಾಲುವ ಸಿತ್ರದನು ನಾವೇ ಸಮನಲಿಯನ್ ಈಗಿಲಗಿಯಾವೆ ಮಂಗಿಂದಿಕಾ.

ಆದರಣೀಯ ತರಂಗ ಮಿನಿಸು ತಮನ್ಗೆ ದುಃಖಲಿವೆ ಹಿತ್ವಲ ಏತೆ ದುಃಖಲಿ ಅನ್ನ ಹಿತ ಇಡ ಮದಿಯು ನಮ್ ಅಸ್ತಕಿನ್ ಕಡಾಗಿನ ಮೆಟುನೆ ಕಂದಲು ವೆಲ ಹೇತು ಅಗ್ನು ದನ್ವಾ ಮಹರಗಿಯ ಓಹುಟ ಶಾಪನು ಕಲ ಮಾಮಾದಟಾತ್ ಓಹುಟ ಕಿಯನ್ನೆ ಅಪಿಟ ಅಪಿ ಹಿಮಿನತು ಅತಿ ಮೇಕ ದೈವೇ ವೆನ್ನತಿ ಕೇಲ ವಿತರಾಯ್ ಮಂಗ್ ಸಾಶೀ.

ಆದರಣೀಯ ತರಂಗ ಒಯಾ ಮಗೆ ಹಿತ ಕೇವನ ಮಗೆ ದೋತಿನ ದರಾಗೆನ ಆದರೆ ನುಂಬೆ ಪೂಜಾಸನೆ ಮತ್ತೆ ಪ್ರತಿಸಿತಿನ ಪೂಜಾ ಕಲ ಎತ್ ಅನೋರ ವ್ಯಾಸ ವಿರುದ್ರ ಸುಲಂಗ ಕೆಕ್ಕಮ ಮಲುತ್ ಪೆತಿ ಸುವನ ವಿತರಕ್ ತಿಯಲೆ ಅನ್ನ ಮಗಿಯ ಧನ್ಯವಾದ ವಸ್ತು ಮ್ಯಾರನ್ನ ಹಿತನ ದಹಸ್ವರ ಏತ್ ಮಮ ಜೀವಿತ ಜೀವತ್ ಕರನ್ ತೀರನೆ ಕಲ ಏತ್ ಆದರೆ ಮತ್ ಮಗೆ ರಾತ್ರ ಯಕ್ಕಲಿ ನಿಶಾನಿ ಕಮತ್ನೆ ಆದರೆ ಕರನ್ನ ಹೆಬೈ ಒಬ್ಬೆ ಜೀವಿತ ರತ್ತೆಕ್ಕ ಮಾದರೆ ಕರನ್ನ ಸುಭ ಮಂದಾರಂ ರಯ ಕಾದರಣಿಯ ತರಂಗ ಹರೆಯಮಗೆನ ಕ್ಯಾನ್ನ ಹರಿಯಟ ಗಂಗ್ನಿಯಂಗಂ ಪೋಷಣೆ ಕರಪು ಗಂಗಾವ ಪಿಠಾರಯಮ ವಗೆ ಕಲ ಕಾದರಿಂ ಬಲಾಹಿಟ್ಯ ಗಂಗಾವಿ ಜಲೆಯ ದೆಸ ಅದಿಟತ್ ಮಂದಾನ್ನಯ ಗ್ಯಾ ಕೇಲ ಏ ಆನ್ಲೈನ್ ಇನ್ನ ಹನ್ನೇ ತಿರ್ತನ ವೇದನಾವ ಕೃಕರನ್ನಿ ಕುಹುಮದ ಎಕಮ ಎಕ ಪಾರಿಕಿಯನ್ನ ಮಾ ಹರೆಯನ್ನ ಹೇತುವ ಒಯ್ ಕಥಾ ಕರನ್ನ ಅಸಮತಕ ಕರನ್ನಿ ಕುಹುಮದೇ ಕಥಾ ಕರಪು ಎಸ್ ಅಯ್ಯೋ ಯಾದ ನಿಹನ ಧನ್ಯವಾದ ಮಿಯನತುರು ಒಯ ಮೇ ಹಿತ ಜೀವಮಾನ ವಸ್ತುವ ರತ್ನಪುರ ಇರೇಶ ಒಬ್ಬ ತತ್ತುಲುವ ಕೀದನೆ ಒಯ ಕೊಲಪಾಟ ಆನ್ಲೈನ್ ಬಟ್ನಿಗೆ ದಿಹ ಬಲಾಗಿನ ಹೃದವಾಗ ಅನ್ನವಾತಿದ ಸನಸನವಾತಿದ ಕಮಕ್ ನಾಯ್ಕ ಹೇ ಹರಿಯ ಸತ್ತುಟೀನ್ ಹುಸ್ಮಲ್ಲನವ ಕೇನೆ ಕತ್ ಸತ್ತುಟಾಕ್ನೇ ಇದ್ದ